0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ರಾಮುದಾಯಿ, ಪರಿವಾರ ಲಿಯರ ಹಿಂಡು ಭಯಕ್ಕೆ ಸಾತ ತಾಡೆ ಹೋ ಕಿ ಕ್ಯಾ ಹೋ
2: ಎಸೋ ಬಸಿ ಬಿಯಾಲು ಪನಿ ಹುನ್ಸ ಡಿಎಸ್ ಮರ್ದಿ ಹಿಮಾಲ್ ರೇನ್ಬೋ ಟ್ರೌಟ್ ತೀರ ಮಾಸಲಿನ ಜಾನ ಲಾಗೇಕೊ
1: ಎ ಹೋರ ದಾಯಿ ಅನಿ ದೇವಾನ್ ಸಿಂಹ ಮರ್ದಿ ಹಿಮಾಲ್ ಬೇಮು ಟ್ರೌಟ್ ಕಾನೇರ ಛರ
3: ಲ ತಿಮ್ಲೆ ಥಾ ಸೈನ ರ ಲ ಸುನ ಉಸೋ ಭಯ ಮಾಸಾ ಪುಸೆ ಗಾಉ ಪಾಲಿಕಾ ವಡಾ ನಂಬರ್ 9 ಅಜಿ ಪ್ರೌ ಮಾ ಕುಮೈ ಡಾಡಾ ಕೋ ಫೇದಿ ಮಾ ಹಿಮಾಲ್ ಕೋ ಮನೋರಮ ದೃಶ್ಯ ಹೇರ್ದೈ
2: ರೇನ್ಬೋ ಟ್ರೌಟ್ ಕೋ ಫ್ರೆಶ್ ಮಾಸಾ ಲಿನ ಪಾಯಿಂಸ ನಿ
3: ಜನ್ ತ್ಯಾ ತ ಅರು ಠಾಉ ಕೋ ಟ್ರೌಟ್ ಮಾಸಾ ಬಂದಾ ಪನಿ ಸಸ್ತೊ ರ 2 ಕೆಜಿ ಬಂದಾ ಬಡಿ ಟ್ರೌಟ್ ಮಾಸಾ ಆರ್ಡರ್ ಗರೆ ಮಾ ಹೋಮ್ ಡೆಲಿವರಿ ಕೋ ಪನಿ ವ್ಯವಸ್ಥಾ ರಹೆಕೊ ಛ ನಿ ತಿಮಿ ಹಾಮಿಲೈ ಸಜಿಲ ರ ಸುವಿಧಾ ಕೋ ಲಾಗಿ ಯೇ ಪೋಖರಾ ಕೋ ಟೆಲಿಕಮ್ ಕೋ ಪಛಾಡಿ ಸ್ವಯಪತ್ರಿ ಚೌಕ್ ಮಾ ಔಟ್ಲೆಟ್ ಕೋ ಪನಿ ಸುವಿಧಾ ಛ ತಿಮಿಲೈ ಜತಿ ಬೇಲಾ ಟ್ರೌಟ್ ಮಾಸಾ ಖಾನ ಮನ್ ಲಾಗ್ಛ ನಿ ಟುಪ್ಲುಕ್ಕ ಉತಿ ಬೇಲೈ ಉಪಲಬ್ಧ ಗರಾಉಛ
1: ಲೌ ನ ದಾಜು ಕತ್ತಿ ರಾಮ್ರೋ ಸೇವಾ ರಹೆಛ म पनि बुढालाई लिएर आइहाल्छु है
4: नयाँ फर्म भएकोले ट्राउट माछा सुपथ मूल्यमा बिक्री वितरण गरिएको छ
1: सम्पर्क मोबाइल 9560 19218 9028 57710

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸ್ ಯಾ ಆಫೀಸ್, ಹೋಟಲ್ ಹೋಸ್ ಯಾ ರೆಸ್ಟೋರೆಂಟ್, ಚಿಟೋ ರ ಭರ್ ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾ ಕೋ ಬ್ರಾಂಡ್, 25 ವರ್ಷಕ್ಕೂ ವಿಶ್ವಾಸ ಗತಿ ಸಹಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ, ಸ್ಟ್ರೀಮಿಂಗ, ಗೇಮಿಂಗ, ಕಾಮ ಹೋಸ್ ಯಾ ರಮಾಯಿಲೋ, ಜಾ ಸುಕೆ ಜಾವ್, ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕು ಸಾಥ್ಮಾ, ಹಿಜೋ ಆಜ ಭೋಲಿ ಹಾಮಿ ಛೌ ತಪಾಯಿಕು ಬಾಟೋಮಾ, ಚಿಟೋ ಭರ್ ಪರ್ದೋ ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಿಕು ಪೈಲೋ ರೋಜಾಯಿ.